0: ನೋಡ್ರಾ, ಬರ್ಬಾದೆ ಐನೋಣ್ರಾ, ನನ್ನ ಬೀಕುತ್ತವ
1: ಸುಮ್ಮನಿಗೆ
0: ಹೊಲ್ದಾರೌಲೆ ನೋಣ್ರಾ, ನೀ ಕನ್ನ ಮುಂಡೋಣ್ರಾ, ಈಗ ಬೀಕು.